0: ಇವನು ರೀ ಕರಿ ಕರಿ ಹೋನ ರೀ
1: ಕಾಲೇಜ್ ದ ಫಿಸಿಕ್ಸ್ ಕಿ ಓಜಾ ಓಜರಿ ಆಯ್ಯ
0: ಯಾಮನ ಫೈವ ಅದು ಇವನು ಹೋಗಿಲ್ಲ ಈ ಕೊರಂಗದ ಬುಸಿ ಗ್ರಹ ದಶಾ ಫತ್ತ ಬಗಿನಿ ಕೋ
1: ಹೋಯ ಆಯ್ಯ ಇಮಾನ ಪಾಂಜಿದ ಕುಥಿ ಎಂಗ್ಲುಬದ ಗ್ರಹಗಿ ದಶಾ ಫತ್ತಿ ಹೈರಕ್ ಮಾನೆ
0: ಕೊರಂಗದ ಬನಿ ಇವನು ಕೊರಂಗ ಕೋಕ್ಷ ಖಿನಿದ ಅಯ್ಯ ಲೈ ಕೊರಂಗ ಅಸಮ ನೆಂಗಲು
1: ಫೈ
0: ಗ್ರಹ ಶಾಂತಿ ತಕ್ಕೆ ಕೋ
1: ಫಗನೆ ಆಯ್ಯ
0: ಯಥಾ ಓಂ ಹಿಂ ಹಿಂ ಸೂರ್ಯಾಯ ನಮಃ ಓಂ ಹಿಂ ಶ್ರೀಂ ಸೋಮಾಯ ನಮಃ ಓಂ ಹಿಂ ಮಂಗಳಾಯ ನಮಃ ಓಂ ಶ್ರೀಂ ಶ್ರೀಂ ಬುದ್ಧಾಯ ನಮಃ ಓಂ ಹಿಂ ಹಿಂ ಹೂಂ ದಿರಸ್.

ಹೃದಯ ಸಿಂಗಾರ ಬಂದಿದ್ದ ಅಪ್ಪ ಅಮ್ಮ ಬದನೇಕ ಎಲ್ಲಿ ಸಿಂಗ್ ಚಪ್ಪಿ ನಂಗೋ ಏ ನಿಮ್ಮ ಶ್ರೀ ಸಬ್ ಅದು ಹೌದು.

0: ꯇꯥꯍꯟꯖꯈ꯭ꯔꯤꯕ ꯏꯁꯩꯁꯤꯒ ꯂꯣꯏꯅꯅ ꯇꯥꯡꯀꯛ ꯑꯁꯤꯗ ꯁꯟꯗꯣꯛꯆꯕ ꯃꯅꯤꯄꯨꯔꯤ ꯐꯤꯜꯝ ꯏꯁꯩꯁꯤꯡ ꯃꯇꯥꯡ ꯑꯁꯤꯗ ꯂꯣꯏꯁꯤꯟꯖꯔꯦ꯫ ꯑꯥꯀꯥꯁꯕꯥꯅꯤ ꯏꯝꯐꯥꯜ, ꯍꯧꯖꯤꯛ ꯑꯌꯨꯛꯀꯤ ꯄꯨꯡ 12:53 ꯆꯠꯂꯤ꯫ ꯉꯥꯏꯍꯥꯛꯀꯤ ꯃꯇꯨꯡꯗ ꯀꯪꯂꯥ ꯆꯦꯅꯦꯜꯒꯤ ꯑꯅꯤꯁꯨꯕ ꯊꯧꯔꯝ ꯃꯦꯗꯤꯌꯝ ꯋꯦꯕ ꯃꯤꯇꯔ 40.1 ꯀꯤꯂꯣꯍꯔꯁ 92.32ꯗ ꯇꯣꯉꯥꯟꯅ ꯇꯥꯕ ꯐꯪꯕꯤꯔꯒꯅꯤ꯫ ꯑꯗꯣꯝꯅ ꯇꯥꯕꯤꯔꯤꯕꯁꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ FM ꯁꯉꯥꯏ ꯆꯦꯅꯦꯜꯗꯒꯤꯅꯤ꯫
1: ಹಾಯ್ ದೋಲಿ,
2: ಹಾಯ್
1: ನಕುರೆ, ನನ್ ಅದು ಕೇನ ಲೈದು ಕಾಯ್ಸಕ್ಕೆ ಹೇಳೋ?
2: ಐಗಿ ದುಕಾನ ಮಹಾಂಗದು ಅಡ್ವರ್ಟೈಸ್ಮೆಂಟ್ ಅಂತ ಹಾಕೇನ ನಮ್ಮೊಂದ ತಾನಗಿನ ಲೈನಿ
1: ಏ ಯಂ ಫೈ ಕೇನೋ ದುದಿಯ ಕರಿ ಕರಿ ನೋ ಬನ್ನಂಗಿ ದುಕಾನ ದ ಫಂಗಿ ಕ ಹೈರಿಸಿನ
2: ಐಗಿ ದಿ ವೆರೈಟಿ ಸ್ಟೋರ್ ನೇ ಹೋಲ್ ಸೇಲ್ ಸು ಅದು ರಿಟೇಲ್ ಸು ದುಮ್ ಯಾವರೆದ?
1: ಓ ಅದು ಓರೆ ದಿನ ಆಲ್ ಇಂಡಿಯಾ ರೇಡಿಯೋ ಇಂಫಾಲ್ ದ ಕೋಕ್ ಚಲು ಯಾ ದ್ರೋ ನಂಗ ಬೋ?
2: ಓ ಅದು ಮೀ ಲೋಯ್ ನಮಕ ತ ಯಹನ್ ಬಗು ಗಮ ದೋರಿ ಬ್ರೋ ದು ಬೋ
1: ಕರಿ ಗಿ ನಮ್ಮ ದೋಯ್ ನೋ ಹೈ ಚಿಂಕೋಂಗ್ ಸಿಂಗ ಯಾ ದ ನತನ ಅಹಲ್ ನಹಾ ಮಿಕು ಟಿಕ್ ನ ತಾನರಿ ಬಾ ಸಂಗೈ ಚನೆಲ್ ಹೈ ಬ ಅಮಗ ನೆ ಕಂಗ್ಲಾ ಚನೆಲ್ ಹೈ ಬ ಅಮಗ ಅನಿ ಲೈ ರಿ ಬದಿ ಕೋ ಹುಜಿ ತಿಯ
2: ಓ ಓ ಮಮಲ್ ದಿ ಕಿ ಆ ಹೈರಕ್ ತೋಯ್ ಜಾ ನೋ ಅದು ಐ ದಿ ಯಾ ಅಮಗ ದಿ ತಲ್ಲಿ ಕೋ
1: ಇಸ್ ಇಸ್ ಮಮಲ್ ಗಿ ಕಾ ಸು ಖಲ್ಲಿ ಮಾಲೆ
2: ಖಂದ್ರ ದಿ ಕೈ ನೋ ನಂಗ ಬೋ
1: ಲುಪಾ ಸಂಬ್ರಿ ಸಂಗ್ಮಾ ದ ಗಿ ಹೋರ ಗ ನೆ ಸೋ ಇಸ್ ಮಯಾ ಮಮ್ ಸು ಲೈ ರ ಮಿ ದೋಲಿ
2: ಓ ಓ ಅದು ಐ ತಾ ರ ಗ ದಿ ಖ್ವಾಯ್ ದಿ ಕಿ ಫಬ ಆಪ್ಷನ್ ಸಿ ಮಸಿ ನ ಓಯ ರ ನೀ ನ ದಿ ಖಲ್ಲೆ
1: ತೋ ತೋ ತೋ ತೋ ಓ ದೋ ದಿ ಮಸಿ ನ ಖ್ವಾಯ್ ದಿ ಕಿ ಫಬ
2: ಉಮ್ ನ ಮಕು ತರ ಆಮ ನ ಒಕ್ಚರಿ ಆಕಾಶವಾಣಿ ಇಂಫಾಲ್ ಗಿ ಕಮರ್ಷಿಯಲ್ ಸೆಕ್ಷನ್ ದ ಲೆಂಕ್ಷನ್ ಬಿಡು ಅದೋಂಗಿ ಪೌಜಲ್ ಮಿಯೋಯ್ ಲಖಾ ಕಯಾದ ಯೋಹಂಜಗೆ
3: ರೇಡಿಯೋ ಕ್ಲಾಸ್ ಸಮಗ್ರ ಶಿಕ್ಷಾ ಮಣಿಪುರ್ನ ಕ್ಲಾಸ್ 3 ಕ್ಲಾಸ್ 8 ಫಾವುದ ತಮ್ಲಿಬ ಮಹಿರೋಯ್ಸಿಂಗಿ ನಿಮಿತ್ ಖುದಿಂಗಿ ತೊಂಗಾಂ ತೊಂಗಾಂಬ ಸಬ್ಜೆಕ್ಟ್ಸಿಂಗಿದಮಕ್ ರೇಡಿಯೋ ಕ್ಲಾಸ್ ಸಂದೋಕ್ಚರಿ ಅಯುಕ್ ಪುಂಗ್ 6:40 ಅಮದಿ ನುಂಥಿಲ್ ಪುಂಗ್ 6:53 ಸಂದೋಕ್ಚರಿಬ ಲೆಸನ್ ಸಿಂಗ್ಸಿ ಸಂಗೈ ಚನೆಲ್ ಅಮದಿ ಆಕಾಶವಾಣಿ ಇಂಫಾಲ್ಗೆ ಯೂಟ್ಯೂಬ್ದ ಲೈವ್ ಓಯ್ನಸು ತಾವ ಫಂಗ್ದಿಗನಿ ಮಹಿರೋಯ್ ಕಯಾನ ಲೆಸನ್ ಸಿಂಗಿ ಕ್ವಿಜ್ದ ಸರುಕ್ ಯಾದುನ ಸೇಲ್ಗಿ ಮನಾಸು ಫಂಗ್ನಖ್ರೆ ಪರಾಸು ಖಂಗೂಬ ಮನಾಸು ಫಂಗ್ಬ ಕಾನಬ ಲಹೌಸಿ ವಹಂಗ್ ಸಿಂಗಿ ಪೌಖುಂ ಪಿಜರಿಬ ಮೊಬೈಲ್ ನಂಬರ್ 9378120495 ದ ವಾಟ್ಸಪ್ ಕಿ ಕುಠಾಂಗ್ ದ ಯೋಹನ್ ಬಿರೋ ಖಂಗ್ಜಿನ್ ಬಿಗದಬ ಅಮನ ಅದೊಂಗಿ ಪೌಖುಂ ಅದು ವಹಂಗ್ ಹಂಗ್ಜಬ ನುಮಿತ್ ಅದು ಮಕ್ತದ ಹೈಬದಿ ಇಪಿಸೋಡ್ ಅದು ಸಂದೋಪು ನುಮಿತ್ ಅದು ಮಕ್ತದ ಐಖೋಯ್ದ ಪೌಖುಂ ಥಾಬಿರಕದಬನಿ